0: wo ma wo suku mu no ebi tie o wo hu se bata ba kwasem wa no okay wo se nkwada na ebe ni nyina ye so obi an top padlock suku no so e wo honom no ebi ada ye wom eye ba duo no 20 enkwada 600 ene ebe suku mu ho eti wuji obi a padlock ma ku 600 ya Ghana hanyina apuna wo hanyina dabampuna wo Ghana nyina mude betum ana dia na mude sa padlock no beye mude eti o yenkasa nkwada du na ntomra o enkwada no se ye 500 ne wo sku mu wo no mu a obi a de padlock ni biiba eti dia da na mude kwatum o asem no na asemi na Daniel fanyin edi twdwa se hwe omusrada free senior high school no yentua hwe nti unipa kro ntia se a jinkyremu
1: from class 1 me fa second kindergarten kwa kopin